0: ಶನಾ
1: ಋಷಯ ಉದತಿಷ್ಠನ್
0: ಋಷಯ ಉದತಿಷ್ಠನ್ ಋಷಯ ಉದತಿಷ್ಠನ್
1: ತತೋ ಋಣಾ ಕೇತವೋ ವಾತರಶನಾ ಋಷಯ ಉದತಿಷ್ಠನ್
0: ತತೋ ಋಣಾ ಕೇತವೋ ವಾತರಶನಾ ಋಷಯ ಉದತಿಷ್ಠ